ಕೆತೆ ಜನೈ ತನು ಮನ ಕತಿ ಪಾರಂ ಶುಚಿ ಮೈಲೈ ಪಾಯಿನ ತಗರಂ ಋತ್ಪು ಖರಿ ಜೆತೆ ರಾತು ಮಾತು ಗೆರುಲೆ ಘರ್ಲಿ ಜೆ ಐ ಸನು ಕಮೆರುಲೆ ಛೆತೆ ಜನೈ ತನು ಮನ ಕತಿ ಪಾರಂ ಶುಚಿ ಮೈಲೈ ಪಾಯಿನ ತಗರಂ ದುಷ್ಟು ಖರಿ ಜೆತೆ ರಾತು ಮಾತು ಗೆರುಲೆ ಘರ್ಲಿ ಜೆ ಐ ಸನು ಕಮೆರುಲೆ ಛೆತೆ